ಬಡ ಮಕ್ಕಳ ಬೊಂಬೆ ಬಾ ಬೊಂಬೆ ಬಾ ಬೊಂಬೆ ಬಾ ಕಡ ಬಂಬೆ ಬೋ ಅಸ್ಸಿ ನಬ್ಬೆ ಪೂರೆ ಸೋ ಸೋ ಮೇ ನಿಕಲಾ ಧಾಗಾ ತೋ ಚೋರ್ ನಿಕಲ್ ಕೆ ಭಾಗಾ ಬಚ್ಚೋ ಖೂಬ್ ಹಸೋ ಮಜೆ ಕರೋ ಬೈಠೆ ನಾ ರಹೋ ಖೂಬ್ ಹಸೋ ಮಜೆ ಕರೋ